ಆಕಾಶವಾಣಿ ಇಂಫಾಲ್. ಗಸಿ ಯುಂಸಕೈಸ ನುಮಿತ್ ಸೆಪ್ಟೆಂಬರ್ ಗಿ ತಾಂಗ್ ತರತರು ಕ್ರಿಸ್ತಗಿ ಚಹಿ ಲಿಸಿಂಗ ನಿಕುಂತರು ಲಾಂಗ್ಬನ್ಗಿ ಮಂಗಾನಿ ಪಾನ್ಬ ಸಕಾಬ್ದ ಲಿಸಿಂಗ ಮಗ ಚಮಾಪನ್ನಿ ಫುನಿಪಾನ್ ಹೌಜಿಗಾಯುಕಿ ಪುಂಗ್ ಮಂಗ ಮಖಾಯ್ ತಾಕಿವಗಲೊಯ್ನನ ಕಾಸ್ಬಾನಿ ಇಂಫಾಲ್ಗೆ ಕಂಗ್ಲಾ ಚೆನೆಲ್ಗೆ ಅಹನ್ಬ ಥೌರಂ ಪರಿಂಗ್ ಸಂದೋಪ ಹೌಜರಿ ಸಂದೋಕ್ಚರಿಬ ಮೀಡಿಯಂ ವೆಬ್ದ ಮೀಟರ್ ಚಹುಂ ನಿಫು ದಾಸ್ಮಿಕ ಅಮ ಕಿಲೋಹಸ್ ಚನಿಪಾಲ್ ಮರಿಫುನಿಥೋಯ್ ಥೌರಂ ತಾವಿರಿಬಸಿಂಬು ಅಹನ್ಬದ ನಿಂಥೌಜಂ ಲೆಂಬಿಸ್ನಾನ ತಾರಾಮ್ನ ಒಕ್ಚಬಗಲೊಯ್ನನ ಕುರುಂಜರಿ.

ಲಾಯ್ಗೆ ನಿಂಥವು ಲೈ ನಿಂಥವು ಲೆಂಗಸಿನ್ಬಿಯು ತೈಬಂಗ್ ಸಂಗೈ ನುಂದ ಸಂಥೋಂಗಾಕ್ಲಿಬ ತೈಬಂಗ್ ಯುಂಥೋಂ ಖುದಿಂದ ಕುರುಂಜರಿ ನಹಕ್ಬು ತೋಲವನ ನಾಯ್ನಾ.

ಆಕಾಶವಾಣಿ ಇಂಫಾಲ್ ಹೌಸೆ ನುಮಿದ್ಯುಂಗ್ ಬಪೋಂಗ್ ತರಾನಿ ಕೈತಾರೆ ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚಾನೆಲ್ಗೆ ಅನಿಸುವ ಥೌಡಂ ಪಡೆ ಸಂದೊಪ್ಪ ಹೌಜರಿ ಸಂದೊಕ್ಚರಿಬ ಮೀಡಿಯಂ ವೇವ್ದ ಮೀಟರ್ ಚಹುಮ್ ನಿಫು ದಸ್ಮಿಕ್ ಅಮ ಕಿಲೋಹರ್ಸ್ ಚನಿಪಾನ್ ಮರಿಫುನಿಥೋಯ್ನಿ ಹೌಸೆ ಚಾನೆಲ್ಸಿದ ನುಮಿದ್ಯುಂಗ್ ಬಗಿ ಪಾವ್ ತವಿರಸಿ

ನನಗೆ ಮಿತಿಯಿಂದ ಲಂಗೋಯ್ ಚಂದ್ರಬ ಥಮೋಶಿನ ವಾದಿಂಗಾಂದ ತುಮಿನ್ನ ಮರು ಲೋಲಿಬ ಮಿತ್ ಅನಿದು ಚಿನ್ನದ ಬದಿ ಗಮ್ದೆ ಭಂಗದ ಐನ ಖಂಜರಿಬ ನಂಗು ಐಗಿತ ಒಯ್ಜಗೆ ಖಲ್ಲಿಬ ಮಧಂಗಿ ಕುದಲ್ದ ಅಮುಕ್ ತಮಿನಸಿ ಹಾಯ್ ಸ್ವೀಟಿ ಹೆಲೋ ಪ್ರೀತಿ ಫಿಲ್ಮ್ ಸಿದಗಿ ಸದಾನಂದಗಿ ನೈತೋಮ್ ಖೊಂಜಲ್ದ ರಾಜೇನ್ ಎಂಕೊಪ್ಪಮ್ನ ಸೈರೇಂಬ ಕೊಕೋಬಿನ ಸೈರಾಂಗ್ಬ ಫಿಲ್ಮ್ ಇಸೈ ಕುದಲ್ ತಂಜರಿ ಪುನಃ ತಮಿನಸಿ

ಮಾಂಕ್ರಬಸು ಕೈಕ್ರಬಸು ತೈಬಂಗ್ ಪುಂಬ ಮಾಂಗ್ದನಲೆ ಹೊರಗನಿ ಮತಂ ಚುಪ್ಪದ ಥಮೋಯ್ಗಿ ಒಯ್ಬ ಅಶೇಂಗ್ ಮನುಷಿವ ಮಹಾತೆ ಸ್ವನ ಹೊರಗನಿ ತೈಬಂಗ್ ಸಿನ ಮತಂಗಿ ಖುದೋಲ್ದ ತಮಿನಸಿ ಖುಜಿ ಫಿಲ್ಮ್ ಸಿದಗಿ ನೌಬೋಯ್ ಅಮದಿ ಸರಿತಾ ಗಜ್ಮೇರ್ ಅನಿ ಪುನ್ನ ಸೇಸಕ್ಲಿಬ ಖ್ವಾಯ್ ಬೀರ ನ ಸೈರೆಂಬ ತೋಂಬ ಥಂಜಮ್ನ ಸೈರಾಂಗ್ಬ ಫಿಲ್ಮ್ ಇಸೈ ಖುದೋಲ್ ತಮ್ಜರಿ

0: ಆಕಾಶವಾಣಿ ಇಂಫಾಲ್ಗೆ ಥೌರಂ ತಾಬಿರಮ್ಲಿಬಸಿಂಗ್ಬು ಖುಂಗಂಗಿ ಥೌರಂನ ಅಹಾನ್ಬಮಕ್ತದ ತರಾಮ್ನೋಕ್ಚರಿ ಖುರುಂಜರಿ ಇಪ್ವಾಸು ಯೋಗಿರಕ್ಲೆ
1: ಅಹೋಯ್ ಯೋಗಜರಕ್ಲೆ ಚೆಬೆಮ
0: ಫಿದಾಸೋಮ್ದ ಲೆಂಗ್ಸಿನ್ಬಿಯೋ ಇಬುಂಗೊ
1: ಫನಿ ಫನಿ ಚೆಬೆಮ
0: ಇಬುಂಗೊ ಅಸಿ ಅಸಿ ಯುಮ್ಸಕೇಶನ್ ನುಮಿಟ್ ಒಯ್ಬನಿನ ನಸಿಗೆ ಥೌರಂಗಿ ಅರೋಯ್ಬದ ಮಹೌಶಾಗುಮ್ನ ಕುಂಜಾಸಿಂಗ್ನ ಹಂಗಿರಕ್ಪ ವಹಂಗ್ಸಿಂಗಿ ಪಾಕುಂ ಪಿಬಗಿ ಥೌರಂ ಥಮ್ಜರಿ ಇಬುಂಗೊ ಅದುಮಕ್ಪು ಥೌರಂ ಹೌದೋಕ್ಚಬ ಅಸಿದಿ ಥೋಂಗಾಮ್ ಗೋಸೆ ಮೈತೈನ ಸಕ್ಪ ಕುನುಂಗ್ ಶೈಗಿ ತಾಂಕಕ್ ಅಮಕಕ್ ತಾಮಿನಸಿ ಮತಾಂಗ್ನ ಇಬುದೌ ಥಾಂಗ್ಜಿಂಗ್ನ ಉರಾನಹ ಖೊಂಜೋಂಬಗ ಉನ್ನಬಗಿ ಮತಾಂಗ್ನಿ ಬುಂಗೊ ಅದುದಿ ಹಾಯಿರಿಬ ಕುನುಂಗ್ ಶೈಗಿ ತಾಂಕಕ್ ಅಸಿ ಥೌರಂಗಿ ಅಹಾನ್ಬೋ ಅಯ್ನ ಇಚಿಲುಪ ತಾಮಿನಸಿ
1: ತಾಮಿನಸಿ ಚೈಬೆಮಾ

0: 건강기 타오람 따비래.
1: 하이 돌리.
2: 하이.
1: 나 그래. 넌 너 깨달아 이도 가이사게 해 놓.
2: 아이기 두카네 뭐 한거도 애드버티스먼트 남다 하브게나 나혼다 다나기네라 이니.
1: 에, 양페게 노도디야. 가리가리 노버는기 두칸도 팡기가 해리스나.
2: 아이기 디 베라이티 스토어네. 홀세일 수 아도 리테일 수 도 미아오레다.
1: 오. 아도 오레디네. 홀리디아레 두 임팔다 꼭 절루야 드로능보.
2: 오. 아도 미로이나 막다 여헌 바붕암 도리브로도 봐.
1: 가리기 넘보이도노 해. 진콩 싱야다 나타나. 아흘나하 미쿵 띵나 타나리바. 상하이 채널 하이바 아마가네. 강라 채널 하이바 아마가 아니레르버니 코 후직티야.
2: 오오. 마멀디기 아하락 토이자노. 아도 아이디 아마가디 달리고.
1: 이시스. 마멀기가 수칼리마레.
2: 칸드디 가이노 낭보.
1: 루파 삼리 장마다기 호르가네. 소이스 바야 멈술레르 미돌리.
2: 오오. 아도 에이타르가디 콰이디기 파버 옵션시 마시나 오이레니나디 칼레.
1: 토토토토. 오이도이데 마시나 콰이디기 파버.
2: 옴나마쿠 타람노 옥처리. 아카스바니 임팔기 커머셜 섹션다 랭신 비르우. 아동기 파우젤 미오이 라카 가야다 요한제게
3: Across X wahiki waningai oidri hoki bsehi english singani kuni toidagi manipur ge lokhamda sehi mari chupna season aduna lakoda my park tuna laklaba across x season abiu pohun khraba amadiling khraba matung numit humphumanga nidagi humdrani sukhraba wahik sukta tadriba amadita khraba lokhamda hidak asikap thokpiu hidak asina miyoi bada kanaba piba nga tintro kharoina singba sihande across x phangpham AR Agro Kaisampat Amadi Adong Naknaba Tilhat Hidak Gonfam Singh
4: Manipur de Laiba Municipality Singh Namasigi Boundary Manung de Laiba Property Hybadi Land and Building Kudimaki Property Profile Registration Tauduna Property Kudimaki Unique Property Identification Number UPIN Pithok Chare UPIN Nasi Pangdriba Property Mapuna Atuba Matamda Isa Isagi Municipality the Property Profile Register Tobiduna Property Identification Number Sungshoi Shoidena Lobiyu UPIN nasina adongi property adugi saktakchi oina sizinaragani athuba matamda UPIN paibinaba khanganjari municipality khudingmakta haukiba chenba chahili singani kunmanga kuntaruktagi hokduna municipality khudingmaki manungda laiba property singdagi lopham topa property tax lobagi thabak chathaba haure property singgi mapuna chahigi tipham topa property tax matamchana thidok piduna adongi town bu awonba purakpada saruk yabiu chahi amagi property tax asi chahi khudinggi juntha phawbagi manungda thibiduna Matam chana thibagi rebate phangbagi kudong chaba adusu lobiu adongi property tax sungshoi shoidana ngasi mak thidok piu paujen jariba secretary manipur municipality property tax board
5: nahak mental health issue loinana wakhal nuai tanamadi laitadana leiriba misak amara karigumba adom pungning wakhal gi oiba nuai taba leirabadi telemanas mental health helpline number 1441 6th phone dobiu ekoi counselor singa wori sanaduna adongi awaba ngasi ma ko khalase adomna 14416 da call tobiraba matung automatic responder mana language khana bagi damak hairakani matamadu da english ki damak wan da nambi gane hindi ki damak tu da nambi gane amadi manipuri ki damak for da nambi gane makhata na responder aduna adongi state khana na bahairakani matamdu da manipuri state ki damak adomna tu da nambi gane masigi matung ekoi manipuri language ki counselor amaga adonga wori sanaba yaragane adongi damak manipuri tele mental health assistance da matam makta thong launa hangduna thamjari hen akupmarol khangpi ningusingna manang nakpada leiba ayushman arogya mandir amadi district mental health program wa tanabiyu paujenjariba national mental health program national health mission amadi directorate of health services government of manipur
6: sanasam akas traditional healers na bp stroke thabakna ba khuna ba kokchikpa singli nauri pangthaba arthritis gout khwangna ba sciatica asinachingba layengjari yengbiningba miyoi singna lengsin birau lamboi khongnang khong maning laikai lane number 20 imoinu sanglen mana natragana 8131951247 da contact taubiu paujenjari ba sanasam akas traditional healers ki healer oina lebiri ba sanasam megachandra singh
0: satajari ba thorum parigi numida pung tare minini phumanga chapa matamda kangla channel da matami se lanthok sakani pung nipal ta ba matamda thamjeri radio lila khantha hokde da aroiba saru sanabiga da ba culture and peace forum gi lila kangbo akasmani imphal haujin numida ngi pung tare makhai tare manipuri da pau tabirasi
7: ಆಕಾಶವಾಣಿ ಇಂಫಾಲ್ ಮೈಬಂ ಲಿಜಮನಿನ ಪೌ ಪಜರಿ ಅಹನ್ಬದ ಮರೋಯ್ಬ ಪೌ ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಸಾನ್ ಹೈರಿ ಇರಾನ್ನ ಮರಮೊಯ್ದುನ ಇಂಗ್ ಲಿಸಿಂಗ್ ಅನಿ ಕೋಲುಮ್ದೊಯ್ದಗಿ ಲಿಸಿಂಗ್ ಅನಿ ಕುಂತರುಕ್ ಪೌಪದ ಲುಪಾ ಕೋತಿ ಲಿಸಿಂಗ್ ಅಮ ಸನಿಗಿ ಜಿಎಸ್ಟಿಗಿ ಸೆಂಫಂ ಮಾಂಖಿ ಮಣಿಪುರದ ಸೇವಾ ಸಂಕಲ್ಪ ಅಭಿಯಾನ್ ಹೈಯಂಗ್ದಿಗಿ ಹೌನಬ ಸೇಮ್ ಸಾಬಲ್ವೊಯ್ರೆ ನೀತಿ ಆಯೋಗ್ನ ಪೀಬ ಇಂಡಿಯಾ ಇಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ಗೆ ಮಖಾದ ಅವಾಂಗ್ ನೊಪ್ಪ ರಾಯಸಿಂಗ್ ಯಾವನ ಸಿಂಗಿ ರಾಯಸಿಂಗ್ ಮನುಂಗ್ದ ಮಣಿಪುರ್ನ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಅವಾರ್ಡ್ ಫಂಗ್ಲೆ ನಾರ್ಥ್ ತ್ರಿಪುರಾ ಪೊಲೀಸ್ನ ಲುಪಾ ಕೋತಿ ನಿಫುರುಮ್ಗೆ ಮಮಲ್ ಒಯ್ಗದಬ ಯಾಭಾ ಟ್ಯಾಬ್ಲೆಟ್ ಕಿಲೋಗ್ರಾಮ್ ಯಾಂಕೈ ಫಾದುನ ದ್ರಗ್ಗೆ ಮಾಯೋಕ್ತ ಸಂಸಿಲಿಬ ಖೊಂಗ್ಸಂಗ್ದ ಸಾವ್ನ ಮಾಯ್ ಪಾಕ್ಪ ಗಮ್ಲೆ ಅಮಸುಂಗ್ ಲೈಬಾಕ್ ಸಿನ್ಬ ತುಂಬದ ಅಕ್ಟೋಬರ್ಗೆ ತರಾತರೆಟ್ ಫಾವು ಸತಗದಬ ಸ್ವಸ್ಥಾ ಹಿ ಸೇಬ ಲಿಸಿಂಗ್ ಅಲಿ ಕುಂತರು ಕ್ಯಾಂಪೇನ್ ಹೈಯಂಗ್ದಿಗೆ ಹೊರಗನಿ ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಸಾನ್ ಹೈರಿ ಇಂಗ್ ಲಿಸಿಂಗ್ ಅನಿ ಕುಲುಮ್ದೊಯ್ಗೆ ಮೇ ಥಾದಗೆ ಥೊರಕಿಬಿ ಇರಾಂಗ್ನ ಮರಮೊಯ್ದುನ ಜಿಎಸ್ಟಿಗೆ ಲಾಕದಬ ಯಾಮ್ಲಬ ಸೆನ್ಫಂ ಖೊಂಗತ್ಪ ನಂಬಿದೆ ಮಾಗ್ನ ಹಾಯ್ ಇಂಗ್ ಲಿಸಿಂಗ್ ಅನಿ ಕುಲುಮ್ದೊಯ್ದಿಗೆ ಲಿಸಿಂಗ್ ಅನಿ ಕುಂತರುಕ್ ಫಾಬಗಿ ಒಯ್ನ ಲುಪಾ ಕೋತಿ ಲಿಸಿಂಗ್ ಅಮ ಸನಿ ಖೊಂಗತ್ಪ ನಂಬಿದೆ ಮಸಿನ ಮರಮೊಯ್ರಗ ರಾಯಜಸಿಗೆ ಸಕೋ ಥೊರಾಂಗಿ ಥಬಕ್ಸಿಂಗ್ದ ಖುದೊಂಗ್ ಸಾದಬ ಪೀರಿ ವಾಫಮ್ ಅಸಿ ಆಲ್ ಮಣಿಪುರ್ ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಅಮ್ಜು ಹೌದೋಕಿಬ ಯಾಂಕೈನಿಥೊಯ್ ಸುಬ ಸಹಿಗೆ ಥೊರಮ್ದ ಫೊಂಗ್ದೋಕಿಬನಿ ಮೇಜೋರ್ ಖುಲ್ದಲಿಬ ಮಣಿಪುರ್ ಪ್ರೆಸ್ ಕ್ಲಬ್ದ ಪಾಂಗ್ತೋಬ ಥೊರಮದುದ ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಸಾನ್ ಹೈ ಮಿಯಾಮ್ನ ನತ್ರಗ ತೊಂಗಾನ್ ತೊಂಗಾನ್ಬ ಲುಪ್ಸಿಂಗ್ನ ಕರಿಕುಂಬ ಥಬಕ್ ತಹೊನಿಂಗ್ಬ ನತ್ರಗ ದಾಬಿ ಎಂಬ ತಕ್ಷಿಣಬಗಿ ಖೊಂಗ್ಸಂಗ್ ಸಂಸಿನ್ಬದ ಬನ್ ಬ್ಲೋಕೆಟ್ ನತ್ತಬ ಅತೋಪ ಗಣತಂತ್ರಿಕ್ ಒಯ್ಬ ಪಾಂಬಿ ಸಿಜಿನ್ನಬೆಯು ಬನ್ ಬ್ಲೋಕೆಟ್ನ ರಾಯ್ಜ್ ಅಸಿಗೆ ಸೆನ್ಮಿಲೊಂದ ಸಾವ್ನ ಅಮಾಂಗ್ ಪೀರಿ ಹೈಬಸಿ ಐಕೊಯ್ ಪುನ್ನ ಖಂಗ್ಮಿನಸಿ ಅಮರೋಮ್ದ ರಾಜ್ಯ ಸರ್ಕಾರನ ಪೀಬ ಪೌಮಿಸಿಂಗಿ ಥಾಗಿ ಪೆನ್ಷನ್ ಲುಪಾ ಲಿಸಿಂಗ್ ನಿಪಾನ್ದಗಿ ಲಿಸಿಂಗ್ ತರಾದ ಹೆಂಗಲಗನಿ ಹಾಯ್ನ ಥೊರಮದುದ ಮುಖ್ಯಮಂತ್ರಿನ ಲೌಥೋಕಿ ಲೋನೆನ ಪೌಮಿಸಿಂಗಿ ಫ್ಯಾಮಿಲಿ ಪೆನ್ಷನ್ನ ಥಾದ ಲುಪಾ ಲಿಸಿಂಗ್ ಮಂಗಾದಗಿ ತರೆತ ಹೆಂಗಲಗನಿ ಹಾಯ್ನಸು ಮುಖ್ಯಮಂತ್ರಿನ ಲೌಥೋಕಿ ಶ್ರೀ ಖೆಮ್ಸಾನ್ನ ಹಾಯ್
8: 2023-2024-2025-2026 more than 1,200 crores GST down sale. Edi conflicts na mai mo ekanda. So tamatam gi grant phangba sing duna chalaiba sarkar oibani na yamna pinning ga su hoyi khut kitang likpu matam ni na yam waro gino adu lopalising nipan payments scheme oram badu policing ani hinga sarkar taradi epijarage family pension policing manga piram badu ani hinga laga lising tarer epijarage masi within the week I soito thada jagare.
7: ಮಧುಗಿ ಮಮಾಂಗ್ದ ಮುಖ್ಯಮಂತ್ರಿನ ಎಂಎಲ್ಎ ಕೆಎಸ್ ಇಬೋಮ್ ಸಾಗರ್ ಲೋನೆನ ಮಣಿಪುರ್ ಪ್ರೆಸ್ ಕ್ಲಬ್ಗೆ ಕಂಪ್ಲೆಕ್ಸ್ದಲ್ಲಿಬ್ಬ ಜರ್ನಲಿಸ್ಟ್ ಮೆಮೋರಿಯಲ್ ಪಿಲ್ಲರ್ದ ಲೈಕಟ್ಕಿ ಥೊರಮದುದ ಅಮ್ಜುಗಿ ಹಾನಗಿ ಪ್ರೆಸಿಡೆಂಟ್ ಅಮಸುಂಗ್ ಸೆಕ್ರೆಟರಿ ಒಯರಂಬಸಿಂಗ್ದ ಕುದೋಲ್ಪಡ್ಪಿದುನ ಇಕಾಯ್ ಖುಮ್ನಬ ಉತ್ಕಿ

0: ꯑꯦꯝ ꯃꯟꯇ꯭ꯔꯤ ꯒꯣꯕꯤꯟꯗꯥꯁ ꯀꯣꯟꯊꯧꯖꯝ ꯑꯃꯁꯨꯡ ꯈꯨꯃꯨꯛꯁꯝ ꯖꯣꯏ ꯀꯤꯁꯟ ꯑꯦꯝ.ꯑꯦꯜ.ꯑꯦꯁꯨ ꯑꯌꯨꯛꯀꯤ ꯃꯇꯝꯗ ꯂꯥꯛꯇꯨꯅ ꯁꯔꯨꯛ ꯌꯥꯔꯝꯈꯤ꯫ ꯅꯨꯃꯤꯗꯥꯡꯗ ꯃꯅꯤꯄꯨꯔ ꯄ꯭ꯔꯦꯁ ꯀ꯭ꯂꯕ ꯀꯝꯄ꯭ꯂꯦꯛꯁ ꯃꯅꯨꯡ ꯑꯃꯁꯨꯡ ꯑꯀꯣꯏꯕꯗ ꯃꯩ ꯊꯥꯜꯂꯤ꯫ ꯂꯩꯕꯥꯛ ꯁꯤꯟꯕ ꯊꯨꯡꯅ ꯉꯁꯤꯗꯒꯤ ꯍꯧꯔꯒ ꯃꯊꯪ ꯊꯥꯒꯤ 17 ꯐꯥꯎꯕ ꯆꯠꯊꯒꯗꯧꯔꯤꯕ ꯁꯦꯕꯥ ꯁꯪꯀꯜꯞ ꯑꯚꯤꯌꯥꯟꯒꯤ ꯃꯇꯥꯡꯗ ꯒ꯭ꯔꯤꯍ ꯃꯟꯇ꯭ꯔꯤ ꯒꯣꯕꯤꯟꯗꯥꯁ ꯀꯣꯟꯊꯧꯖꯝꯅ ꯁꯚꯥꯄꯇꯤ ꯑꯣꯏꯗꯨꯅ ꯚꯤꯗꯤꯑꯣ ꯀꯟꯐꯔꯦꯟꯁꯤꯡꯒꯤ ꯈꯨꯊꯥꯡꯗ ꯉꯁꯤ ꯃꯤꯐꯝ ꯑꯃ ꯄꯥꯡꯊꯣꯛꯈ꯭ꯔꯦ꯫ ꯁꯦꯕꯥ ꯁꯪꯀꯜꯞ ꯑꯚꯤꯌꯥꯟ ꯇꯣꯉꯥꯟ ꯇꯣꯉꯥꯟꯕ ꯍꯤꯔꯝ 9ꯗ ꯃꯅꯤꯄꯨꯔꯒꯤ ꯑꯣꯏꯅ ꯍꯌꯦꯡꯗꯒꯤ ꯍꯧꯒꯅꯤ꯫ ꯍꯌꯦꯡ ꯑꯍꯨꯝ ꯅꯨꯃꯤꯠꯇ ꯇꯣꯉꯥꯟ ꯇꯣꯉꯥꯟꯕ ꯃꯐꯝ 6, ꯔꯤꯝꯁ ꯁꯤꯖ ꯍꯣꯁꯄꯤꯇꯥꯜ ꯑꯦꯟ ꯔꯤꯁꯔꯁ ꯏꯟꯁꯇꯤꯇ꯭ꯌꯨꯠ, ꯑꯃꯦꯔꯤꯀꯥꯟ ꯑꯣꯟꯀꯣꯂꯣꯖꯤ ꯏꯟꯁꯇꯤꯇ꯭ꯌꯨꯠ ꯏꯝꯐꯥꯜ, ꯊꯧꯕꯥꯜ ꯗꯤꯁꯇ꯭ꯔꯤꯛ ꯍꯣꯁꯄꯤꯇꯥꯜ, ꯕꯤꯁꯅꯨꯄꯨꯔ ꯗꯤꯁꯇ꯭ꯔꯤꯛ ꯍꯣꯁꯄꯤꯇꯥꯜ ꯑꯃꯁꯨꯡ ꯁꯦꯅꯥꯄꯇꯤ ꯗꯤꯁꯇ꯭ꯔꯤꯛ ꯍꯣꯁꯄꯤꯇꯥꯜꯗ ꯏ ꯗꯥꯟ ꯇꯧꯕꯒꯤ ꯊꯧꯔꯝ ꯄꯥꯡꯊꯣꯛꯀꯅꯤ꯫ ꯃꯟꯇ꯭ꯔꯤꯅ ꯍꯥꯏ ꯇꯣꯉꯥꯟ ꯇꯣꯉꯥꯟꯕ ꯖꯤꯂꯥꯁꯤꯡꯒꯤ ꯗꯤꯁꯇ꯭ꯔꯤꯛ ꯑꯦꯗꯃꯤꯅꯤꯁꯇ꯭ꯔꯦꯁꯟꯁꯤꯡꯅ ꯍꯥꯏꯔꯤꯕ ꯊꯧꯔꯝ ꯑꯁꯤ ꯇꯉꯥꯏꯐꯗꯅ ꯑꯃꯨꯛꯇꯪ ꯑꯣꯏꯔꯕꯁꯨ ꯁꯨꯡꯁꯣꯏ ꯁꯣꯏꯗꯅ ꯄꯥꯡꯊꯣꯛꯀꯗꯕꯅꯤ꯫ ꯃꯁꯤꯅ ꯃꯤꯌꯥꯝꯒꯤ ꯌꯥꯏ ꯐꯅꯕꯒꯤꯗꯃꯛ ꯂꯧꯈꯠꯂꯤꯕ ꯀꯦꯟꯗ꯭ꯔꯒꯤ ꯐ꯭ꯂꯦꯛꯁꯤꯞ ꯄ꯭ꯔꯣꯒ꯭ꯔꯥꯝꯁꯤꯡ ꯄ꯭ꯔꯙꯥꯟ ꯃꯟꯇ꯭ꯔꯤ ꯖꯟ ꯙꯟ ꯌꯣꯖꯅꯥ, ꯑꯌꯨꯁꯃꯥꯟ ꯚꯥꯔꯠ, ꯄ꯭ꯔꯙꯥꯟ ꯃꯟꯇ꯭ꯔꯤ ꯖꯟ ꯑꯔꯣꯒ꯭ꯌ ꯌꯣꯖꯅꯥ, ꯄ꯭ꯔꯙꯥꯟ ꯃꯟꯇ꯭ꯔꯤ ꯎꯖ꯭ꯋꯥꯂꯥ ꯌꯣꯖꯅꯥ, ꯄ꯭ꯔꯙꯥꯟ ꯃꯟꯇ꯭ꯔꯤ ꯑꯋꯥꯁ ꯌꯣꯖꯅꯥ ꯑꯃꯗꯤ ꯔꯦꯁꯟ ꯀꯥꯔꯗꯁꯤꯡꯕꯒꯤ ꯃꯇꯥꯡꯗ ꯃꯤꯌꯥꯝꯗ ꯈꯨꯗꯣꯡꯆꯥꯕ ꯐꯪꯍꯟꯕ ꯉꯝꯒꯅꯤ꯫ ꯖꯤꯂꯥ ꯖꯤꯂꯥꯒꯤ ꯗꯤꯁꯇ꯭ꯔꯤꯛ ꯑꯦꯗꯃꯤꯅꯤꯁꯇ꯭ꯔꯦꯁꯟꯁꯤꯡꯅ ꯇꯣꯉꯥꯟ ꯇꯣꯉꯥꯟꯕ ꯑꯦꯝ.ꯑꯦꯜ.ꯑꯦꯁꯤꯡꯒ ꯈꯨꯠꯁꯝꯅꯔꯒ ꯊꯧꯔꯝ ꯑꯗꯨ ꯄꯥꯡꯊꯣꯛꯃꯤꯟꯅꯅꯕ ꯒ꯭ꯔꯤꯍ ꯃꯟꯇ꯭ꯔꯤ ꯒꯣꯕꯤꯟꯗꯥꯁ ꯀꯣꯟꯊꯧꯖꯝꯅ ꯍꯥꯏꯔꯤ꯫ ꯁꯦꯕꯥ ꯁꯪꯀꯜꯞ ꯑꯚꯤꯌꯥꯟꯒꯤ ꯃꯇꯥꯡꯗ ꯃꯤꯐꯝ ꯑꯃꯁꯨ ꯆꯨꯔꯆꯥꯟꯄꯨꯔ ꯖꯤꯂꯥꯒꯤ ꯗꯤꯄꯨꯇꯤ ꯀꯃꯤꯁꯅꯔꯒꯤ ꯀꯟꯐꯔꯦꯟꯁ ꯍꯣꯜꯗ ꯉꯁꯤ ꯄꯥꯡꯊꯣꯛꯈꯤ꯫ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯃꯤꯌꯥꯝꯒꯤ ꯊꯕꯛ ꯇꯧꯔꯛꯄ ꯆꯍꯤ 25 ꯃꯄꯨꯡ ꯐꯥꯔꯛꯄꯒ ꯃꯔꯤ ꯂꯩꯅꯅ ꯄꯥꯡꯊꯣꯛꯀꯗꯧꯔꯤꯕ ꯊꯧꯔꯝ ꯑꯁꯤ ꯃꯤꯌꯥꯝꯗ ꯁꯔꯀꯥꯔꯒꯤ ꯌꯥꯏꯐ ꯊꯧꯔꯥꯡꯁꯤꯡ ꯐꯪꯍꯟꯅꯕ ꯆꯨꯔꯆꯥꯟꯄꯨꯔ ꯖꯤꯂꯥꯒꯤ ꯑꯣꯏꯅ ꯋꯥꯈꯜꯂꯣꯟ ꯑꯍꯨꯝꯗ ꯄꯥꯡꯊꯣꯛꯀꯅꯤ ꯍꯥꯏꯔꯤ꯫ ꯆꯥꯟꯗꯦꯜ ꯖꯤꯂꯥꯗꯁꯨ ꯁꯦꯕꯥ ꯁꯪꯀꯜꯞ ꯑꯚꯤꯌꯥꯟ ꯍꯌꯦꯡꯗꯒꯤ ꯄꯥꯡꯊꯣꯛꯄ ꯍꯧꯅꯕ ꯁꯦꯝ ꯁꯥꯕꯒꯤ ꯊꯕꯛ ꯍꯧꯈ꯭ꯔꯦ꯫ ꯍꯤꯔꯝ ꯑꯁꯤꯒ ꯃꯔꯤ ꯂꯩꯅꯅ ꯆꯥꯟꯗꯦꯜꯒꯤ ꯗꯤꯄꯨꯇꯤ ꯀꯃꯤꯁꯅꯔꯅ ꯁꯚꯥꯄꯇꯤ ꯑꯣꯏꯗꯨꯅ ꯖꯤꯂꯥ ꯑꯗꯨꯒꯤ ꯗꯤꯄꯨꯇꯤ ꯀꯃꯤꯁꯅꯔꯒꯤ ꯀꯟꯐꯔꯦꯟꯁ ꯍꯣꯜꯗ ꯉꯁꯤ ꯃꯤꯐꯝ ꯑꯃ ꯄꯥꯡꯊꯣꯛꯈꯤ꯫ ꯏꯝꯐꯥꯜ ꯋꯦꯁꯀꯤ ꯁꯒꯣꯜꯕꯟ ꯇꯦꯔꯥ ꯂꯨꯀ꯭ꯔꯥꯝ ꯂꯩꯔꯛꯇ ꯂꯩꯕ ꯁꯒꯣꯜ ꯌꯨꯝ ꯋꯥꯡꯗ ꯑꯅꯧꯕ ꯁꯣꯔꯨꯝ ꯑꯃꯁꯨꯡ ꯋꯥꯛꯁꯦꯠ ꯑꯃ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟꯅ ꯉꯁꯤ ꯍꯥꯡꯗꯣꯛꯈ꯭ꯔꯦ꯫ ꯊꯧꯔꯝ ꯑꯗꯨꯗ ꯊꯣꯛꯆꯣꯝ ꯔꯥꯙꯦꯁ꯭ꯌꯥꯝ ꯑꯦꯝ.ꯑꯦꯜ.ꯑꯦꯁꯨ ꯌꯥꯎꯈꯤ꯫ ꯊꯧꯔꯥꯡ ꯑꯁꯤꯅ ꯂꯝꯗꯝ ꯑꯁꯤꯒꯤ ꯈꯨꯠꯁꯥ ꯍꯩꯕꯒꯤ ꯊꯕꯛꯇ ꯃꯇꯦꯡ ꯑꯣꯏꯗꯨꯅ ꯄꯣꯠꯊꯣꯛ ꯄꯨꯊꯣꯛꯄ ꯍꯦꯟꯒꯠꯍꯜꯂꯒꯅꯤ ꯑꯃꯁꯨꯡ ꯃꯒꯨꯟ ꯂꯩꯕ ꯄꯣꯠꯊꯣꯛꯁꯤꯡ ꯄꯨꯊꯣꯛꯄ ꯉꯝꯍꯜꯂꯒꯅꯤ ꯍꯥꯏꯔꯤ꯫ ꯆꯌꯣꯜ ꯑꯅꯤ ꯆꯠꯊꯒꯗꯕ ꯂꯤꯗꯔꯁꯤꯞ ꯑꯦꯀꯥꯗꯃꯤꯛ ꯑꯦꯗꯃꯤꯅꯤꯁꯇ꯭ꯔꯦꯁꯟ ꯑꯦꯟꯗ ꯂꯤꯒꯦꯜ ꯑꯦꯛꯁꯤꯂꯦꯟꯁ ꯏꯟ ꯍꯥꯌꯔ ꯏꯗꯨꯀꯦꯁꯟ ꯍꯥꯏꯕꯁꯤꯗ ꯃꯜꯇꯤ ꯗꯤꯁꯤꯄ꯭ꯂꯤꯅꯔꯤ ꯔꯤꯐ꯭ꯔꯦꯁꯔ ꯀꯣꯔꯁ ꯑꯃ ꯉꯁꯤꯗꯒꯤ ꯃꯅꯤꯄꯨꯔ ꯌꯨꯅꯤꯚꯔꯁꯤꯇꯤꯒꯤ ꯃꯤꯝꯁ ꯑꯣꯗꯤꯇꯣꯔꯤꯌꯝꯗ ꯍꯧꯈ꯭ꯔꯦ꯫ ꯊꯥ ꯑꯁꯤꯒꯤ 29 ꯐꯥꯎꯕ ꯆꯠꯊꯒꯗꯕ ꯔꯤꯐ꯭ꯔꯦꯁꯔ ꯀꯣꯔꯁ ꯑꯁꯤ ꯚꯥꯔꯠ ꯁꯔꯀꯥꯔꯒꯤ ꯁꯤꯛꯁꯥ ꯃꯟꯇ꯭ꯔꯥꯂꯌꯒꯤ ꯃꯈꯥꯗ UGC ꯃꯥꯂꯥꯚ꯭ꯌ ꯃꯤꯁꯟ ꯇꯤꯆꯔ ꯇ꯭ꯔꯦꯅꯤꯡ ꯁꯦꯟꯇꯔ ꯃꯅꯤꯄꯨꯔ ꯌꯨꯅꯤꯚꯔꯁꯤꯇꯤꯅ ꯁꯤꯟꯕꯅꯤ꯫ ꯀꯣꯔꯁ ꯑꯁꯤꯗ ꯑꯣꯖꯥ ꯑꯃꯁꯨꯡ ꯑꯦꯗꯃꯤꯅꯤꯁꯇ꯭ꯔꯦꯇꯤꯞ ꯑꯣꯐꯤꯁꯥꯔ ꯄꯨꯟꯅ 50 ꯁꯔꯨꯛ ꯌꯥꯔꯤ꯫ ꯄꯥꯎꯒꯤ ꯃꯔꯛ ꯊꯠꯅ ꯑꯇꯦꯟꯕ ꯕ꯭ꯔꯦꯛ ꯑꯃ
1: ꯗꯤꯔꯦꯛꯇꯣꯔꯦꯠ ꯑꯣꯐ ꯑꯦꯖꯨꯀꯦꯁꯟ ꯑꯦꯁꯅ ꯄꯥꯡꯊꯣꯛꯀꯗꯧꯔꯤꯕ ꯇꯤꯆꯔꯁ ꯑꯦꯂꯤꯖꯤꯕꯤꯂꯤꯇꯤ ꯇꯦꯁ 2026ꯀꯤꯗꯃꯛ ꯑꯣꯟꯂꯥꯏꯟꯗ ꯊꯥꯖꯤꯟ ꯄꯤꯔꯛꯈꯤꯕ ꯑꯦꯄ꯭ꯂꯤꯀꯦꯁꯟꯁꯤꯡꯗꯒꯤ ꯑꯦꯛꯁꯦꯞ ꯇꯧꯔꯕ, ꯄ꯭ꯔꯣꯚꯤꯖꯅꯦꯜꯂꯤ ꯑꯦꯛꯁꯦꯞ ꯇꯧꯔꯕ ꯑꯃꯗꯤ ꯔꯤꯖꯦꯛ ꯇꯧꯔꯕ ꯑꯦꯄ꯭ꯂꯤꯀꯥꯟꯁꯤꯡꯒꯤ ꯂꯤꯁ꯭ꯠ ꯗꯤꯄꯥꯔꯠꯃꯦꯟꯠ ꯑꯁꯤꯒꯤ ꯋꯦꯕꯁꯥꯏꯠ www.manipureducation.gov.in ꯗꯒꯤ ꯌꯦꯡꯕꯤꯕ ꯌꯥꯔꯒꯅꯤ꯫ ꯑꯦꯂꯤꯖꯤꯕꯜ ꯑꯣꯏꯔꯕ ꯀꯦꯟꯗꯤꯗꯦꯠꯁꯤꯡꯅ ꯁꯦꯞꯇꯦꯝꯕꯔ 9 ꯐꯥꯎꯕꯗ ꯑꯄꯥꯝꯕ ꯑꯦꯛꯖꯥꯃꯤꯅꯦꯁꯟ ꯁꯦꯟꯇꯔ ꯑꯣꯏꯒꯗꯕ ꯗꯤꯁꯇ꯭ꯔꯤꯛꯁꯤꯡ ꯗꯤꯄꯥꯔꯠꯃꯦꯟꯠꯀꯤ ꯋꯦꯕꯁꯥꯏꯠ ꯅꯠꯇ꯭ꯔꯒ ꯋꯦꯕ ꯂꯤꯡꯛ www.teet2026manedus.com ꯁꯤꯖꯤꯟꯅꯗꯨꯅ ꯈꯟꯕꯤꯒꯅꯤ꯫ ꯀꯔꯤꯒꯨꯝꯕ ꯑꯦꯛꯖꯥꯝ ꯁꯦꯟꯇꯔꯒꯤ ꯗꯤꯁꯇ꯭ꯔꯤꯛ ꯄ꯭ꯔꯦꯐꯔꯦꯟꯁ ꯈꯜꯍꯧꯗ꯭ꯔꯕꯗꯤ ꯑꯦꯄ꯭ꯂꯤꯀꯦꯁꯟ ꯊꯥꯒꯠꯂꯛꯄꯗ ꯃꯦꯟꯈꯤꯕ ꯄ꯭ꯔꯦꯖꯦꯟꯠ ꯑꯦꯗ꯭ꯔꯦꯁꯀꯤ ꯗꯤꯁꯇ꯭ꯔꯤꯛ ꯑꯗꯨꯒꯤ ꯃꯅꯨꯡꯗ ꯑꯦꯛꯖꯥꯝ ꯁꯦꯟꯇꯔ ꯄꯤꯔꯛꯀꯅꯤ꯫ ꯑꯦꯂꯤꯖꯤꯕꯜ ꯑꯣꯏꯔꯕ ꯀꯦꯟꯗꯤꯗꯦꯠꯁꯤꯡꯅ ꯗꯤꯄꯥꯔꯠꯃꯦꯟꯠꯀ� ꯋꯦꯕꯁꯥꯏꯠ ꯅꯠꯇ꯭ꯔꯒ ꯄꯟꯖꯈꯤꯕ ꯋꯦꯕ ꯂꯤꯡꯛ www.teet2026manedus.com ꯋꯦꯕ ꯂꯤꯡꯛ ꯑꯁꯤꯗꯒꯤ ꯁꯦꯞꯇꯦꯝꯕꯔ 17ꯇꯒꯤ ꯍꯧꯅ ꯑꯦꯗꯃꯤꯠ ꯀꯥꯔꯗ ꯗꯥꯎꯟꯂꯣꯗ ꯇꯧꯕ ꯌꯥꯔꯒꯅꯤ꯫ ꯍꯦꯟꯅ ꯑꯀꯨꯞꯄ ꯃꯔꯣꯜ ꯗꯤꯄꯥꯔꯠꯃꯦꯟꯠꯀꯤ ꯋꯦꯕꯁꯥꯏꯠ www.manipureducation.gov.in ꯗꯒꯤ ꯈꯪꯕꯤꯒꯅꯤ꯫ ꯈꯪꯍꯟꯖꯔꯤꯕ ꯗꯤꯔꯦꯛꯇꯔ ꯑꯣꯐ ꯑꯦꯖꯨꯀꯦꯁꯟ ꯁ꯭ꯀꯨꯜꯁ ꯃꯅꯤꯄꯨꯔ꯫
0: ꯇꯥꯕꯤꯔꯤꯕ ꯄꯥꯎ ꯑꯁꯤ ꯑꯥꯀꯥꯁꯕꯥꯅꯤ ꯏꯝꯐꯥꯜꯗꯒꯤꯅꯤ꯫ ꯅꯤꯇꯤ ꯑꯌꯣꯒꯅ ꯄꯤꯕ ꯏꯟꯗꯤꯌꯥ ꯏꯂꯦꯛꯇ꯭ꯔꯤꯛ ꯃꯣꯕꯤꯂꯤꯇꯤ ꯏꯟꯗꯦꯛꯁꯀꯤ ꯃꯈꯥꯗ ꯑꯋꯥꯡ ꯅꯣꯡꯄꯣꯛ ꯔꯥꯖ꯭ꯌꯁꯤꯡ ꯌꯥꯎꯅ ꯆꯤꯡꯒꯤ ꯔꯥꯖ꯭ꯌꯁꯤꯡꯒꯤ ꯃꯅꯨꯡꯗ ꯃꯅꯤꯄꯨꯔꯅ ꯕꯦꯁ ꯄꯔꯐꯣꯔꯃꯤꯡ ꯁ꯭ꯇꯦꯠ ꯑꯦꯋꯥꯔꯗ ꯐꯪꯂꯦ꯫ ꯃꯁꯤ ꯏꯂꯦꯛꯇ꯭ꯔꯤꯛ ꯃꯣꯕꯤꯂꯤꯇꯤꯒꯤ ꯂꯝꯗ ꯔꯥꯖ꯭ꯌꯁꯤꯒꯤ ꯌꯥꯝꯅ ꯁꯤꯡꯊꯥꯅꯤꯡꯉꯥꯏ ꯑꯣꯏꯕ ꯃꯥꯏ ꯄꯥꯛꯄ ꯑꯃꯅꯤ꯫ ꯑꯣꯄꯟ ꯀꯦꯇꯦꯒꯣꯔꯤꯗ ꯗꯤꯜꯂꯤꯅ ꯈ꯭ꯋꯥꯏꯗꯒꯤ ꯃꯀꯣꯛ ꯑꯣꯏꯈꯤ꯫ ꯃꯅꯥ ꯑꯁꯤ ꯃꯤꯌꯥꯝꯒꯤ ꯆꯠꯊꯣꯛ ꯆꯠꯁꯤꯟꯗ ꯏꯂꯦꯛꯇ꯭ꯔꯤꯛꯀꯤ ꯒꯥꯔꯤꯁꯤꯡ ꯁꯤꯖꯤꯟꯅꯕꯒꯤ ꯂꯝꯗ ꯈꯨꯃꯥꯡ ꯌꯥꯡꯅ ꯆꯪꯁꯤꯜꯂꯤꯕ ꯔꯥꯖ꯭ꯌꯁꯤꯡꯗ ꯄꯤꯕꯅꯤ꯫ ꯃꯅꯤꯄꯨꯔꯒꯤ ꯑꯣꯏꯅꯁꯨ ꯏꯂꯦꯛꯇ꯭ꯔꯤꯛ ꯒꯥꯔꯤꯁꯤꯡ ꯁꯤꯖꯤꯟꯅꯕꯒꯤ ꯆꯥꯡ ꯍꯦꯟꯒꯠꯂꯛꯄꯒ ꯂꯣꯏꯅꯅ ꯃꯁꯤꯅ ꯄꯤꯔꯤꯕ ꯑꯐꯕ ꯑꯍꯣꯡꯕꯁꯤꯡꯗ ꯌꯨꯝꯐꯝ ꯑꯣꯏꯗꯨꯅ ꯃꯅꯥ ꯑꯁꯤ ꯄꯤꯔꯛꯈꯤꯕꯅꯤ꯫ ꯔꯥꯖ꯭ꯌ ꯁꯔꯀꯥꯔꯒꯤ ꯇ꯭ꯔꯥꯟꯁꯄꯣꯔꯠ ꯕꯤ꯭ꯚꯥꯒꯀꯤ ꯄ꯭ꯔꯤꯟꯁꯤꯄꯥꯜ ꯁꯦꯀ꯭ꯔꯦꯇꯔꯤ ꯑꯥꯔ.ꯀꯦ. ꯗꯤꯅꯦꯁꯅ ꯂꯨꯆꯤꯡꯕ ꯃꯤꯍꯨꯠ ꯀꯥꯡꯕꯨ ꯑꯃꯗ ꯃꯅꯥ ꯑꯗꯨ ꯈꯨꯠꯁꯤꯟꯅꯈꯤ꯫ ꯇ꯭ꯔꯥꯟꯁꯄꯣꯔꯠ ꯕꯤꯚꯥꯒꯀꯤ ꯗꯤꯔꯦꯛꯇꯔ ꯀꯦ ꯑꯩꯁ ꯗꯥꯏꯅ ꯑꯦꯝ ꯑꯦꯁ ꯄꯤ ꯁꯤ ꯑꯦꯜꯒꯤ ꯃꯤꯍꯨꯠ ꯄ꯭ꯔꯤꯌꯣꯔꯟꯖꯟ ꯑꯃꯗꯤ ꯏꯝꯐꯥꯜ ꯋꯦꯁ ꯖꯤꯂꯥꯒꯤ ꯗꯤꯁꯇ꯭ꯔꯤꯛ ꯇ꯭ꯔꯥꯟꯁꯄꯣꯔꯠ ꯑꯣꯐꯤꯁꯥꯔ ꯀꯦ ꯑꯩꯁ ꯁꯟꯖꯤꯕ ꯀꯨꯃꯥꯔꯁꯨ ꯁꯔꯨꯛ ꯌꯥꯈꯤ ꯂꯩꯕꯥꯛꯀꯤ ꯃꯐꯝ ꯄꯨꯝꯅꯃꯛꯇ ꯃꯩꯒꯤ ꯑꯋꯥꯠꯄ ꯍꯧꯖꯤꯛ ꯃꯥꯌꯣꯛꯅꯔꯤ ꯃꯅꯤꯄꯨꯔꯗꯁꯨ ꯐꯤꯕꯝ ꯑꯁꯤ ꯃꯥꯌꯣꯛꯅꯕꯅ ꯃꯔꯝ ꯑꯣꯏꯗꯨꯅ ꯃꯔꯛ ꯃꯔꯛꯇ ꯀꯟꯖꯨꯃꯔꯁꯤꯡꯗ ꯃꯩ ꯄꯤꯕ ꯉꯝꯗꯕꯒꯤ ꯈꯨꯗꯣꯡꯆꯥꯗꯕ ꯃꯥꯌꯣꯛꯅꯔꯤ ꯏꯅꯔꯖꯤꯒꯤ ꯀꯩꯊꯦꯜꯗ ꯃꯩꯒꯤ ꯑꯋꯥꯠꯄ ꯂꯩꯕꯅ ꯃꯔꯝ ꯑꯣꯏꯔꯒ ꯁꯦꯜ ꯂꯩꯔꯕꯁꯨ ꯃꯩ ꯂꯩꯕ ꯐꯪꯗꯕꯒꯤ ꯑꯋꯥꯕ ꯑꯃ ꯍꯧꯖꯤꯛ ꯂꯩꯔꯤ ꯃꯅꯤꯄꯨꯔ ꯁ꯭ꯇꯦꯠ ꯄꯥꯋꯔ ꯗꯤꯁꯇ꯭ꯔꯤꯕ꯭ꯌꯨꯁꯟ ꯀꯝꯄꯅꯤ ꯂꯤꯃꯤꯇꯦꯗ ꯑꯦꯝ ꯑꯦꯁ ꯄꯤ ꯗꯤ ꯁꯤ ꯑꯦꯜꯅ ꯊꯣꯛꯄ ꯆꯦꯔꯣꯜ ꯑꯃꯅ ꯍꯥꯏ ꯃꯅꯤꯄꯨꯔꯗ ꯍꯧꯖꯤꯛ ꯗꯔꯀꯥꯔ ꯂꯩꯔꯤꯕ ꯃꯩꯒꯤ ꯆꯥꯡ ꯑꯁꯤ ꯃꯦꯒꯥꯋꯥꯠ 123ꯅꯤ ꯑꯗꯨꯒ ꯐꯪꯂꯤꯕꯅ ꯃꯦꯒꯥꯋꯥꯠ 140 ꯈꯛꯇꯅꯤ ꯃꯩ ꯃꯦꯒꯥꯋꯥꯠ 140ꯒꯤ ꯑꯋꯥꯠꯄ ꯍꯧꯖꯤꯛ ꯍꯧꯖꯤꯛ ꯃꯥꯌꯣꯛꯅꯗꯨꯅ ꯂꯩꯔꯤ ꯃꯁꯤꯒꯤ ꯃꯔꯨꯑꯣꯏꯕ ꯃꯔꯝꯁꯤꯡꯗꯤ ꯅꯣꯡ ꯅꯨꯡꯁꯤꯠꯀꯤ ꯆꯥꯡ ꯅꯥꯏꯗꯕꯅ ꯍꯥꯏꯗ꯭ꯔꯣ ꯄꯥꯋꯔ ꯑꯥꯎꯠꯄꯨꯠꯀꯤ ꯆꯥꯡ ꯍꯟꯊꯔꯛꯄ ꯀꯣꯏꯂꯥꯒꯤ ꯁ꯭ꯇꯣꯔꯦꯖ ꯑꯃꯁꯨꯡ ꯁꯄ꯭ꯂꯥꯏꯒꯤ ꯆꯥꯡ ꯋꯥꯠꯂꯛꯄꯅ ꯃꯔꯝ ꯑꯣꯏꯔꯒ ꯊꯔꯃꯦꯜ ꯖꯦꯅꯔꯦꯁꯟꯒꯤ ꯆꯥꯡ ꯍꯟꯊꯔꯛꯄ ꯑꯃꯗꯤ ꯏꯅꯔꯖꯤ ꯃꯥꯔꯀꯦꯠꯇ ꯄꯥꯋꯔꯒꯤ ꯑꯋꯥꯠꯄ ꯂꯩꯔꯛꯄ ꯑꯁꯤꯅꯅꯤ ꯐꯤꯕꯝ ꯑꯁꯤ ꯌꯦꯡꯂꯒ ꯔꯥꯖ꯭ꯌ ꯁꯔꯀꯥꯔꯅ ꯑꯦꯝ ꯑꯦꯁ ꯄꯤ ꯗꯤ ꯁꯦꯜ ꯀꯣꯁꯝꯅꯔꯒ ꯃꯩꯒꯤ ꯐꯤꯕꯝ ꯐꯒꯠꯅꯕ ꯑꯇꯣꯞꯄ ꯎꯄꯥꯏ ꯊꯤꯗꯨꯅ ꯂꯥꯛꯂꯤ ꯉꯁꯤ ꯊꯤꯔꯤꯒꯩ ꯃꯔꯛꯁꯤꯗ ꯀꯟꯖꯨꯃꯔꯁꯤꯡꯗ ꯃꯩ ꯄꯤꯕꯒꯤ ꯆꯥꯡ ꯔꯣꯇꯦꯁꯟ ꯅꯥꯏꯅ ꯄꯤꯔꯛꯄ ꯌꯥꯕꯒꯤ ꯑꯣꯏꯊꯣꯛꯄ ꯂꯩ ꯀꯟꯖꯨꯃꯔꯁꯤꯡꯅ ꯐꯤꯕꯝ ꯑꯁꯤ ꯌꯦꯡꯂꯒ ꯈꯪꯕꯤꯅꯕ ꯑꯦꯝ ꯑꯦꯁ ꯄꯤ ꯗꯤ ꯁꯦꯜꯅ ꯑꯥꯄꯤꯜ ꯇꯧꯔꯤ ꯗꯤꯁꯇ꯭ꯔꯤꯛ ꯍꯦꯜꯊ ꯁꯣꯁꯥꯏꯇꯤ ꯑꯃꯁꯨꯡ ꯗꯤꯁꯇ꯭ꯔꯤꯛ ꯃꯦꯟꯇꯦꯜ ꯍꯦꯜꯊ ꯄ꯭ꯔꯣꯒ꯭ꯔꯥꯝ ꯀꯛꯆꯤꯡꯅ ꯁꯤꯟꯗꯨꯅ 24ꯔꯛ ꯁꯨꯕ ꯋꯥꯔꯜꯗ ꯁꯨꯏꯁꯥꯏꯗ ꯄ꯭ꯔꯤꯚꯦꯟꯁꯟ ꯗꯦꯒꯤ ꯊꯧꯔꯝ ꯑꯃ ꯉꯁꯤ ꯂꯝꯖꯥꯎ ꯍꯥꯏꯁ꯭ꯀꯨꯜꯗ ꯄꯥꯡꯊꯣꯛꯈ꯭ꯔꯦ ꯃꯗꯨꯒꯤ ꯊꯤꯝꯅ ꯆꯦꯟꯖꯤꯡ ꯗ ꯅꯦꯔꯦꯇꯤꯚ ꯑꯣꯟ ꯁꯨꯏꯁꯥꯏꯗ ꯍꯥꯏꯕꯁꯤꯅꯤ ꯏꯝꯐꯥꯜ ꯏꯁ ꯖꯤꯂꯥꯒꯤ ꯃꯦꯟꯇꯦꯜ ꯍꯦꯜꯊ ꯄ꯭ꯔꯣꯒ꯭ꯔꯥꯝꯒꯤ ꯃꯈꯥꯗ ꯗꯤꯁꯇ꯭ꯔꯤꯛ ꯍꯦꯜꯊ ꯁꯣꯁꯥꯏꯇꯤ ꯏꯝꯐꯥꯜ ꯏꯁꯅꯁꯨ ꯁꯤꯟꯗꯨꯅ ꯋꯥꯔꯜꯗ ꯁꯨꯏꯁꯥꯏꯗ ꯄ꯭ꯔꯤꯚꯦꯟꯁꯟ ꯗꯦ 2026ꯒꯤ ꯊꯧꯔꯝ ꯈꯨꯔꯥꯏ ꯁꯥꯖꯣꯔ ꯂꯩꯀꯥꯏꯗ ꯂꯩꯕ ꯁ꯭ꯔꯤ ꯁ꯭ꯔꯤ ꯒꯣꯔ ꯒꯣꯕꯤꯟ ꯒꯔꯜꯁ ꯀꯣꯂꯦꯖꯇ ꯄꯥꯡꯊꯣꯛꯈ꯭ꯔꯦ ꯊꯧꯔꯝ ꯑꯗꯨꯗ ꯏꯝꯐꯥꯜ ꯏꯁ ꯖꯤꯂꯥꯒꯤ ꯆꯤꯐ ꯃꯦꯗꯤꯀꯦꯜ ꯑꯣꯐꯤꯁꯥꯔꯁꯨ ꯑꯣꯏꯔꯤꯕ ꯗꯤꯁꯇ꯭ꯔꯤꯛ ꯍꯦꯜꯊ ꯁꯣꯁꯥꯏꯇꯤꯒꯤ ꯗꯤꯔꯦꯛꯇꯔ ꯗꯥꯛꯇꯔ ꯑꯦꯜ ꯏꯟꯗꯤꯔꯥ ꯁ꯭ꯔꯤ ꯁ꯭ꯔꯤ ꯒꯣꯔ ꯒꯣꯕꯤꯟ ꯒꯔꯜꯁ ꯀꯣꯂꯦꯖꯀꯤ ꯄ꯭ꯔꯤꯟꯁꯤꯄꯥꯜ ꯗꯥꯛꯇꯔ ꯀꯦ ꯖꯥꯕꯣꯁꯀꯤꯁꯨ ꯁꯔꯨꯛ ꯌꯥꯈꯤ ꯃꯅꯤꯄꯨꯔꯒꯤ ꯆꯤꯡꯒꯤ ꯂꯝ ꯇꯃꯦꯡꯂꯣꯡ ꯅꯣꯅꯦ ꯖꯤꯔꯤꯕꯥꯝ ꯁꯦꯅꯥꯄꯇꯤ ꯑꯃꯁꯨꯡ ꯀꯥꯡꯄꯣꯛꯄꯒꯤ ꯃꯔꯨꯑꯣꯏꯅ ꯖꯦꯂꯥꯡꯂꯣꯡꯁꯤꯡꯅ ꯈꯨꯟꯗꯥꯕ ꯃꯐꯝꯁꯤꯡꯗ ꯂꯦꯞꯇꯅ ꯍꯤꯡꯁꯥ ꯊꯣꯛꯄ ꯃꯤꯍꯥꯠ ꯃꯤꯄꯨꯟ ꯇꯧꯕ ꯃꯩ ꯊꯥꯕꯅꯆꯤꯡꯕꯒꯤ ꯊꯧꯗꯣꯛꯁꯤꯡ ꯂꯦꯞꯇꯅ ꯊꯣꯛꯂꯤꯕ ꯑꯗꯨꯕꯨ ꯖꯦꯂꯥꯡꯂꯣꯡ ꯕꯧꯗꯤ ꯃꯅꯤꯄꯨꯔꯅ ꯀꯟꯅ ꯌꯥꯅꯤꯡꯗꯕ ꯐꯣꯡꯗꯣꯔꯛꯂꯤ ꯑꯃꯨꯛꯀꯣ ꯌꯥꯎꯅ ꯂꯨꯞ ꯃꯉꯥꯅ ꯁꯤꯟꯗꯨꯅ ꯆꯠꯊꯔꯤꯕ ꯈꯣꯡꯖꯪꯒꯤ ꯉꯁꯤ ꯃꯔꯤ ꯅꯤꯁꯟꯕ ꯅꯨꯃꯤꯠꯇ ꯅꯥꯎꯔꯦꯝ ꯂꯩꯀꯥꯏ ꯅꯣꯡꯄꯣꯛ ꯄꯥꯟꯊꯣꯏꯕꯤ ꯂꯥꯏꯔꯦꯝꯕꯤ ꯀꯝꯃꯨꯅꯤꯇꯤ ꯍꯣꯜꯗ ꯉꯁꯤꯁꯨ ꯋꯥꯀꯠ ꯃꯤꯐꯝ ꯐꯝꯈ꯭ꯔꯦ ꯋꯥꯀꯠ ꯃꯤꯐꯝ ꯑꯗꯨꯗ ꯇꯣꯉꯥꯟ ꯇꯣꯉꯥꯟꯕ ꯂꯩꯀꯥꯏꯁꯤꯡꯒꯤ ꯃꯩꯔꯥ ꯄꯥꯏꯕꯤ ꯑꯁꯥ ꯋꯥꯀꯔ ꯑꯃꯁꯨꯡ ꯃꯍꯩꯔꯣꯏꯁꯤꯡ ꯁꯔꯨꯛ ꯌꯥꯈꯤ ꯏꯝꯐꯥꯜ ꯋꯦꯁ ꯖꯤꯂꯥꯒꯤ ꯄꯥꯁꯣꯏ ꯄꯥꯔꯠ 3 ꯃꯃꯥꯡ ꯂꯩꯀꯥꯏꯗꯒꯤ ꯁꯦꯀ꯭ꯌꯨꯔꯤꯇꯤ ꯐꯣꯔꯁꯀꯤ ꯑꯄꯨꯟꯕ ꯀꯥꯡꯕꯨꯅ ꯐꯥꯈꯤꯕ ꯀꯦ ꯑꯩꯁ ꯏꯅꯥꯎ ꯑꯦꯂꯤꯌꯁ ꯏꯕꯣꯌꯥꯏꯃ ꯃꯤꯁꯝꯅꯤ ꯃꯍꯥꯛꯀꯤ ꯃꯊꯛꯇ ꯁꯤꯔꯤꯕ ꯃꯔꯥꯜ ꯌꯥꯅꯤꯡꯗꯦ ꯍꯥꯏꯗꯨꯅ ꯉꯁꯤ ꯋꯥꯀꯠ ꯃꯤꯐꯝ ꯆꯠꯊꯈ꯭ꯔꯦ ꯄꯥꯁꯣꯏ ꯇꯨꯂꯤꯌꯥꯏꯃ ꯁꯦꯟꯆꯨꯔꯤ ꯀ꯭ꯂꯕ ꯑꯃꯗꯤ ꯄꯥꯁꯣꯏ ꯄꯥꯔꯠ 3 ꯑꯄꯨꯟꯕ ꯂꯨꯞꯅ ꯁꯤꯟꯗꯨꯅ ꯋꯥꯀꯠ ꯃꯤꯐꯝ ꯑꯗꯨ ꯄꯥꯁꯣꯏ ꯄꯥꯔꯠ 3 ꯒꯤ ꯀꯝꯃꯨꯅꯤꯇꯤ ꯍꯣꯜꯗ ꯄꯥꯡꯊꯣꯛꯈꯤ ꯗꯨꯀꯥꯟ ꯐꯝꯕ ꯌꯥꯎꯗꯨꯅ ꯏꯃꯨꯡ ꯄꯨꯅꯕ ꯍꯣꯠꯅꯔꯤꯕ ꯃꯤꯑꯣꯏ ꯑꯃꯕꯨ ꯐꯥꯔꯕ ꯃꯇꯨꯡꯗ ꯈꯨꯠꯂꯥꯏ ꯄꯥꯏꯕ ꯂꯨꯞꯀꯤ ꯃꯤꯑꯣꯏꯅꯤ ꯍꯥꯏꯅ ꯃꯔꯥꯜ ꯁꯤꯕ ꯑꯁꯤ ꯌꯥꯅꯤꯡꯗꯦ ꯍꯥꯏꯅ ꯋꯥꯀꯠ ꯃꯤꯐꯝ ꯑꯗꯨꯗ ꯁꯔꯨꯛ ꯌꯥꯈꯤꯕꯁꯤꯡꯅ ꯃꯔꯤ ꯂꯩꯅꯕꯁꯤꯡꯗ ꯇꯛꯁꯤꯜꯂꯤ ꯊꯧꯕꯥꯜ ꯗꯤꯁꯇ꯭ꯔꯤꯛ ꯁ꯭ꯇꯦꯠ ꯄꯦꯟꯁꯅꯔꯁ ꯌꯨꯅꯤꯌꯟ ꯊꯧꯕꯥꯜꯅ ꯆꯤꯐ ꯃꯦꯗꯤꯀꯦꯜ ꯑꯣꯐꯤꯁꯥꯔ ꯊꯧꯕꯥꯜ ꯑꯃꯁꯨꯡ ꯗꯤꯁꯇ꯭ꯔꯤꯛ ꯍꯣꯁꯄꯤꯇꯥꯜ ꯊꯧꯕꯥꯜꯒ ꯀꯣꯁꯝꯅꯔꯒ ꯄꯦꯟꯁꯅꯔꯁꯤꯡꯒꯤ ꯑꯣꯏꯕ ꯂꯦꯝꯅ ꯂꯥꯌꯦꯡꯕꯒꯤ ꯀꯦꯝ ꯑꯃ ꯉꯁꯤ ꯑꯊꯣꯛꯄꯝ ꯈꯨꯅꯧ ꯈꯥꯡꯉꯕꯣꯛ ꯄꯥꯔꯠ 1 ꯀꯝꯃꯨꯅꯤꯇꯤ ꯍꯣꯜꯗ ꯄꯥꯡꯊꯣꯛꯈ꯭ꯔꯦ ꯀꯦꯝ ꯑꯗꯨꯗ ꯄꯨꯟꯅ ꯃꯤꯑꯣꯏ 140 ꯔꯣꯝ ꯂꯥꯌꯦꯡꯈꯤ ꯑꯃꯗꯤ ꯍꯤꯗꯥꯛ ꯂꯥꯡꯊꯛꯁꯤꯡꯁꯨ ꯌꯦꯟꯊꯣꯛꯈꯤ ꯗꯤꯚꯤꯖꯅꯦꯜ ꯐꯣꯔꯦꯁ ꯑꯣꯐꯤꯁꯥꯔ ꯁꯥꯟꯇꯦꯜꯅ ꯁꯤꯟꯗꯨꯅ ꯖꯤꯂꯥ ꯑꯗꯨꯒꯤ ꯂꯝꯕꯨꯡꯗ ꯂꯩꯕ ꯑꯅꯥꯟꯂꯣꯟ ꯈ꯭ꯔꯤꯁꯇꯥꯟ ꯏꯟꯁꯇꯤꯇ꯭ꯌꯨꯠꯇ ꯏꯟꯇꯔꯅꯦꯁꯅꯦꯜ ꯗꯦ ꯐꯣꯔ ꯄ꯭ꯔꯤꯖꯔꯕꯦꯁꯟ ꯑꯣꯐ ꯑꯣꯖꯣꯟ ꯄꯥꯡꯊꯣꯛꯈ꯭ꯔꯦ ꯊꯧꯔꯝ ꯑꯗꯨꯗ ꯏꯟꯁꯇꯤꯇ꯭ꯌꯨꯠ ꯑꯗꯨꯒꯤ ꯑꯀꯣꯏꯕꯗ ꯎ ꯆꯥꯔꯥꯁꯤꯡ ꯊꯥꯈꯤ ꯄꯥꯎꯒꯤ ꯃꯔꯛ ꯊꯠꯅ ꯑꯇꯦꯟꯕ ꯕ꯭ꯔꯦꯛ ꯑꯃꯃꯨꯛ
2: ꯃꯅꯤꯄꯨꯔꯒꯤ ꯑꯍꯥꯟꯕ ꯂꯤꯅꯦꯛ ꯃꯁꯤꯟ ꯂꯩꯔꯕ ꯑꯦꯗꯚꯥꯟꯁ ꯔꯦꯗꯤꯌꯦꯁꯟ ꯊꯦꯔꯥꯄꯤ IGRT IMRT ꯔꯦꯄꯤꯗ ꯑꯥꯔꯛ SRS SRT SBRT ꯁꯤꯖꯤꯟꯅꯗꯨꯅ ꯀꯦꯟꯁꯔ ꯅꯥꯔꯕ ꯑꯅꯥꯕꯁꯤꯡꯗ VMED-ꯀꯤ ꯑꯅꯧꯕ ꯇꯦꯛꯅꯣꯂꯣꯖꯤ ꯁꯤꯖꯤꯟꯅꯗꯨꯅ ꯀꯦꯟꯁꯔꯒꯤ ꯃꯩ ꯌꯥꯏꯕꯒꯤ ꯑꯅꯧꯕ ꯇ꯭ꯔꯤꯠꯃꯦꯟꯠ ꯃꯈꯜ ꯑꯁꯤ ꯂꯩꯕꯒ ꯂꯣꯏꯅꯅ ꯃꯩ ꯌꯥꯏꯕꯒꯤ ꯑꯋꯥꯕ ꯑꯗꯨ ꯐꯥꯎꯍꯟꯗꯅ ꯑꯅꯧꯕ ꯄꯨꯟꯁꯤ ꯑꯃ ꯄꯤꯔꯤ CMHT PMJAY ꯍꯦꯜꯊ ꯀꯥꯔꯗ ꯑꯃꯁꯨꯡ ꯒꯚꯔꯟꯃꯦꯟꯠ ꯑꯦꯝꯄ꯭ꯂꯣꯌꯤꯁꯤꯡꯒꯤꯁꯨ ꯈꯨꯗꯣꯡꯆꯥꯕ ꯄꯤꯖꯔꯤ ꯗꯣꯛꯇꯔꯁꯤꯡꯅ ꯇ꯭ꯌꯨꯃꯔ ꯕꯣꯔꯗ ꯐꯝꯗꯨꯅ ꯑꯅꯥꯕꯁꯤꯡꯒꯤ ꯂꯥꯌꯦꯡꯗ ꯆꯥꯎꯅ ꯃꯇꯦꯡ ꯄꯥꯡꯂꯤ ꯑꯀꯨꯞꯄ ꯃꯔꯣꯜꯒꯤꯗꯃꯛ NABH ꯐꯪꯂꯕ AOI ꯕꯕꯤꯅꯥ ꯁ꯭ꯄꯦꯁꯤꯌꯦꯂꯤꯇꯤ ꯍꯣꯁꯄꯤꯇꯥꯜ ꯁꯖꯤꯕꯥ ꯖꯦꯜ ꯔꯣꯗ ꯈꯥꯕꯩꯁꯣꯏ ꯏꯝꯐꯥꯜ ꯏꯁꯇ ꯇꯥꯟꯅꯕꯤꯌꯨ
0: ꯑꯥꯀꯥꯁꯕꯥꯅꯤ ꯏꯝꯐꯥꯜꯗꯒꯤ ꯄꯥꯎ ꯇꯥꯕꯤꯔꯤ ꯅꯣꯔꯊ ꯇ꯭ꯔꯤꯄꯨꯔꯥ ꯄꯨꯂꯤꯁꯅ ꯂꯨꯄꯥ ꯀꯣꯇꯤ 40 ꯔꯣꯝꯒꯤ ꯃꯃꯜ ꯑꯣꯏꯒꯗꯕ ꯌꯥꯚꯥ ꯇꯦꯕ꯭ꯂꯦꯠ ꯀꯤꯂꯣꯒ꯭ꯔꯥꯝ 50 ꯐꯥꯗꯨꯅ ꯗ꯭ꯔꯒꯀꯤ ꯃꯥꯌꯣꯛꯇ ꯆꯪꯁꯤꯜꯂꯤꯕ ꯈꯣꯡꯖꯪꯗ ꯆꯥꯎꯅ ꯃꯥꯏ ꯄꯥꯛꯄ ꯉꯝꯂꯦ ꯗ꯭ꯔꯒꯁꯤꯡ ꯑꯗꯨ ꯄꯅꯤꯁꯒꯔ ꯄꯨꯂꯤꯁ ꯁ꯭ꯇꯦꯁꯟꯒꯤ ꯃꯅꯨꯡ ꯆꯟꯕ ꯃꯐꯝꯁꯤꯡꯗ ꯄꯨꯂꯤꯁꯅ ꯑꯆꯧꯕ ꯑꯣꯄꯔꯦꯁꯟ ꯑꯃ ꯆꯠꯊꯕꯗ ꯐꯥꯕꯅꯤ ಲೈಬಾಗ್ ಸಿನಿಮಾ ತುಂಬದ ಹಯಂಗದಿಗೆ ಸ್ವಸ್ಥ ಹಿ ಸೇಬಾ ಲಿಸಿಂಗ್ ಅನಿ ಕುಂತರು ಕ್ಯಾಂಪೇನ್ ಹೋರಗನಿ ಕ್ಯಾಂಪೇನ್ ಅಸಿ ಲಾಗಲಿಬ ಅಕ್ಟೋಬರ್ಗೆ ತರ ತರ ಫೌ ಸದಗನಿ ಕ್ಯಾಂಪೇನ್ ಅಸಿ ಮಪುಂಗ್ ಅಯಿನ ತಮ್ಲಿಬ ಪಾಂತಮ್ಸಿಗೆ ಮನುಂಗ್ದ ಟಾರ್ಗೆಟ್ ಯುನಿಟ್ಸಿಂಗ್ ಅಮಸುಂಗ್ ಮಿಯಾಂಗಿ ಅಯಿಬ ಮಫಂಸಿಂಗಿ ಮಸಕ್ ಮವಂಗ್ ಹೊಂಗ್ದೋಕ್ಪ ಲೂ ಹೆನ್ಬಿಗೆ ಥಾಬಕ್ದ ನಹಾಸಿಂಗ್ ಸರುಕ್ ಯಹನ್ಬ ಯಾವ್ರಿ ಹೌಜಿಕ್ ಸಾನಬಗಿ ಪೌ ಖೇತ್ರಿ ಮಯುಂ ಪ್ರೇಮ್ ಸಾಂತಗಿ
3: ಆಲ್ ಮಣಿಪುರ್ ಫುಟ್ಬಾಲ್ ಅಸೋಸಿಯೇಷನ್ ಅಂಫಾಗೆ ಮಿಜೆಂಗ್ ಮಖಾರ ಚತರಿಬ ಮಣಿಪುರ್ಗೆ ಸಕ್ನಾನಬ ಫುಟ್ಬಾಲ್ ಕೋಚ್ ಓರಂಕಿಬ ಗಿಫ್ರೈ ಖಾನ್ಗೆ ಇಮುಂಗ್ ಮನುಂಗ್ ಅಮರಿ ಬವಿನಾ ಗ್ರೂಪ್ ಆಫ್ ಕಂಪನೀಸ್ನ ಸಿಂಧುನ ಪಾಂಗ್ಥೋಕ್ಪ ಅಹಾನ್ಬ ಗಿಫ್ರೈ ಖಾನ್ ಮೆಮೋರಿಯಲ್ ಫುಟ್ಬಾಲ್ ಟೂರ್ನಾಮೆಂಟ್ ಲಿಸಿಂಗ್ ಅನಿ ಕುಂತರು ಕುಂತರೇರ್ಕಿ ಅಸಿ ಸನಕಿಬ ಮೇಸ್ಸಿಂಗ್ದ ಏಮ್ ಖಾಬಂನ ಎಫ್ ಸಿ ರೆಂಗ್ಡಾಯ್ಬು ಪೆನಾಲ್ಟಿ ಸುಟ್ ಔಟ್ ಪಾಂಜಲ್ ತರುಕ್ ಮಂಗಾದ ಮೈಥಿಬ ಪೀಕಿ ಅತೋಪ ಮೇಸ್ ಅಮದನ ಕ್ರಿಪ್ಸಾನ ಎನ್ ಎಂ ಎಫ್ ಎಬು ಪೆನಾಲ್ಟಿ ಸುಟ್ ಔಟ್ ಪಾಂಜಲ್ ಮಂಗ ಅಹುಮ್ದ ಮೈಥಿಬ ಪೀಕಿ ಅಹಾನ್ಬ ಸಿಂಗ್ಜಮೈ ಸೂಪರ್ ಲೀಗ್ ಫುಟ್ಬಾಲ್ ಟೂರ್ನಾಮೆಂಟ್ ಲಿಸಿಂಗ್ ಅನಿ ಕುಂತರುಕಿ ಗಸಿ ಸನಕಿಬ ಮೇಸ್ದ ವಾಯ್ ಯು ಟಿ ಸಿ ಓನ ಡಬ್ಲ್ಯೂ ವಿ ಎಸ್ ಡಿಬು ಪಾಂಜಲ್ ಅನಿ ಅಮದ ಮೈಥಿಬ ಪೀಕ್ರೆ ಅತೋಪ ಮೇಸ್ ಅಮದನ ಓ ಎಲ್ ವಾಯ್ ಸಿನ ಎನ್ ಎಲ್ ಸಿ ಟಿ ಎಲ್ ಬು ಪಾಂಜಲ್ ತರೇತ್ ಅನಿದ ಮೈಥಿಬ ಪೀಕಿ ಮಣಿಪುರ್ ಕ್ರಿಕೆಟ್ ಅಸೋಸಿಯೇಷನ್ ಎಮ್ ಎನ್ ಸಿ ಹೌದೋಕಿಬ ಚಹಿ ಯಾಂಗೈ ಮಾತೋಯ್ ಸೂಬಗಿ ಥೊರಮ್ ನಸಿ ಕುನುಮಾಂಗ್ದ ಲೈಬ ಎಮ್ ಎಸ್ ಎಫ್ ಡಿ ಎಸ್ ದ ಪಾಂಗ್ತೋಕ್ರೆ ಅಹುಮ್ ಲಕ್ ಸುಬ ಎಮ್ ಎನ್ ಸಿ ಎವಾರ್ಡ್ ಲಿಸಿಂಗ್ ಅನಿ ಕುನ್ಮಂಗ ಕುಂತರುಕ್ ಸು ಲಾಂಥೋಕ್ರೆ ಮಾವ್ ಫುಟ್ಬಾಲ್ ಅಸೋಸಿಯೇಷನ್ನ ಮಾವ್ ಸ್ಟೂಡೆಂಟ್ಸ್ ಯೂನಿಯನ್ಗೆ ಕುಸಮದುನ ಮಾವ್ ಮಾರ್ಟರ್ಸ್ ಟ್ರೋಫಿ ಲಿಸಿಂಗ್ ಅನಿ ಕುಂತರುಕ್ಕಿ ಟೀಮ್ ತರ ತ್ರೇಣ ಸರುಕ್ ಯಾದುನ ಥಾ ಅಸಗಿ ಕುನ್ಮಾ ಥೊಯ್ದಗೆ ಹೌರ್ಗನೆ ಮಾವುದ ಲೈವ ಆ ಸೋಫಿ ಫುಟ್ಬಾಲ್ ಅಕಾಡೆಮಿಗೆ ಗ್ರೌಂಡ್ ಪಾಂಗ್ತೋಕದೋರಿಬ ಟೂರ್ನಾಮೆಂಟ್ ಅಸಿ ಓನರಿಂಗ್ ಮಾರ್ಟರ್ಸ್ ಬಿಲ್ಡಿಂಗ್ ಅವರ್ ಫ್ಯೂಚರ್ ಹೈವ ವಕಲೊಂದ ಸಿನ್ಮನೆ ದ್ವಿಜಮನೆ
0: ಅರೋಯ್ಬದ ಮರೋಯ್ಬ ಪಾವಮು ಮುಖ್ಯಮಂತ್ರಿ ಯುಮ್ರಾಮ್ ಖೆಮ್ಸಾನ್ ಹೈರಿ ಇರಾಂಗ್ನ ಮರಂ ಒಯ್ದು ಇಂಗ್ ಲಿಸಿಂಗ್ ಅಲಿ ಕುಲುಮ್ದೊಯ್ದಿಗೆ ಲಿಸಿಂಗ್ ಅಲಿ ಕುಂತರು ಪಾವದ ಲುಪಾ ಕೋತಿ ಲಿಸಿಂಗ್ ಅಮ್ಮ ಸನಿಗೆ ಜಿ ಎಸ್ ಟಿಗೆ ಸೆಂಫಂ ಮಾಂಖಿ ಮಣಿಪುರದ ಸೆಬಾ ಸಂಕಲ್ಪ್ ಅಭಿಯಾನ್ ಹಯಂಗ್ದಿಗೆ ಹೌನಬ ಸೆಮ್ ಸಾಬಲ್ವೈರೆ ನೀತಿ ಆಯೋಗ್ನ ಪೀಬ ಇಂಡಿಯಾ ಇಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ಗೆ ಮುಖಾದ ಅವಾಂಗ್ ನೋಪು ರಾಜಸಿಂಗ್ ಯಾವ್ನ ಸಿಂಗಿ ರಾಜಸಿಂಗ್ ಮನುಂಗ್ದ ಮಣಿಪುರ್ನ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಅವಾರ್ಡ್ ಫಂಗ್ಲೆ ನಾರ್ಥ್ ತ್ರಿಪುರಾ ಪೊಲೀಸ್ನ ಲುಪಾ ಕೋತಿ ನಿಫುರಂಗಿ ಮಮಲ್ ವೈಗದಬ ಯಾಭಾರ್ ಟ್ಯಾಬ್ಲೆಟ್ ಕಿಲೋಗ್ರಾಮ್ ಯಾಂಕೈ ಫಾದುನ ದ್ರಗ್ಗೆ ಮಾಯೋಗ್ದ ಚಂಗ್ಸಿಲಿಬ ಖೊಂಗ್ಜಿಂಗ್ದ ಸಾವ್ನ ಮೈ ಪಾಪಂಗಮ್ಲೆ ಅಮಸುಂ ಲೈಬಾಗ್ ಸಿನಿಮ ತುಂಬದ ಅಕ್ಟೋಬರ್ಗೆ ತರಾತರೇಟ್ ಪಾವ ಸದಗದಬ ಸ್ವಸ್ಥ ಹಿ ಸೆಬ ಲಿಸಿಂಗ್ ಅಲಿ ಕುಂತರು ಕ್ಯಾಂಪೇನ್ ಹೈಯಂಗ್ದಿಗೆ ಹೌರಗನಿ ಪಾವಲೊಯ್ಸರೆ
4: ಆಕಾಶವಾಣಿ ಇಂಫಾಲ್ ಹೌಜಿಲವಿರಸಿ ಮಟಮಿಸೆ ನಸಿ ಖುದೋಲ್ದ ನುಂಗ್ಸಿಬಗಿ ಖುದೋಲ್ ತಾಜ್ಮಹಲ್ ಬಸೈ ಥಾಬೈ ಸೈ ಖರ್ದಂಗ್ ಮತ ಮತ ಒಯ್ನ ತಾಮಿನಶಿ